ಮುತ್ತುಕ್ ಸೀರಾ ಪೋಯ್ ಇತರೋಣ ಮುತ್ತುಕ್ ಓಲಾ ಮೂಜಿಗ ಪುರಕಿಡ ಪಿರ್ಮಾಯ್ ಇತ ಸೇ ಬರೇಜಾ ಹಮುತುಕ್ ಓರ ಸಾಂಗ್ ಕಪಾಸಿತಾನಿಯಾ ಇತ ಮಕ್ ಫೇತೋ ನೋ ಮಾನೆ ಮಿಲೇನ್ಯುನಿಯಾ ಇತ ಮಕ್ ಸಾಬೆಡೋರಿಯಾ ನೋ ಕ್ರಿಯಾತಿವಿಡಾಡೆ ಲೆಬೆ ಹೋಲಾ ಇಸಿ ಲಿಯಂ ಇಡಾ ಬಾ ಎನರ್ಜಿಯಾ ಸ್ಪಿರಿತು ಲೆಬೆ ನಕ್ಲೋಕೆ ಇಯ ಇಂಟರ್ಕೊನೆಕ್ ಸಾವ್ ಒಬ್ಬುವತ್ ಹೋತು ಹೋತು ಇತ ಮಕ್ ಮುಡಾನ್ಸಾ ಫೋ ಆತೆಂಬ್ರಾನಿ ಅತುಕುರ ಲಾರಾಂಗ್ ನೋ ಲಿಯು ಹಕಾರಾಕ್ ಸೆ ಸೆಂತ್ರು ಟ್ರಾನ್ಸ್ಫಾರ್ಮಸಾವ್ ನಿಯಾಂಗ್ ಇತ ಹಕಾರಾಕ್ ರೆಕೊನೆಸೆ ಇತನ್ಯ ಆಂಗ್ ಕೊಂಜುಂತು ನೋ ಇತನ್ಯ ಸಂತಿದಾಡೆ ಹಕಾರಾಕ್ ಡಿಸೆಂಬೋಲ್ವೆ ಹೋದಾಮೆ ಬೀತ್ ನೋ ಡೋಮೆ ಇತ ಮಕ್ ಸೈ ಸಾಸಿ ಕೊನಬಾ ಮೋರಾಸ್ ನೋ ಇಂಜುಸ್ತಿಸಾ ಲೆಬೆ ಹಲೇವು ಇತ ಹಕಾರಾಕ್ ಸೈ ಬೇಲುಂಗ್ ಇಹಲುತಾ ಇತ ಫಿಯರ್ ಇಯ ಇಗ್ವಾಲಿಡಾಡೆ ನೋ ಡಿವರ್ಸಿಡಾಡೆ ರೆಸ್ಪೆಕ್ಟಾ ಇತನ್ಯ ಡಿಫರೆನ್ಸಾ ಸೀರಾ ಇತ ಫಿಯರ್ ಕಾತಾ ಫೋ ಮಕ್ ಹಹಾಲೋಕ್ ಸಿಮುನಿಯಾ ಇಹ ಕುರ ಇತ ಆಂಗ್ ರಾಸಿ ಇತ ಕುರ ಇತನ್ಯ ಮುಂದು ಇತ ಫಿಯರ್ ಕಾತಾ ಇತ ಹೋತು ಇಹ ಇಂಟರ್ಕೊನೆಕ್ಸಾವ್ ನಿಲಾರಾ ಪಾರ್ತೆ ಹುಸಿ ಬೇಯಾಲ ಸೀರಾ ನೋಲಬಾರಿ ಸೀರಾ ನೆಬೆ ಮಾಯ್ ಪಾರ್ತೆ ಹೊರಾಯ್ ಮುಂಡು ನೋ ಫಿತುನ್ ಸೀರಾ ಆಮೇನ್.